0: ಅಗಲಿಕವರ್ಧನ ಟೆಕ್ಸ್ಟೈಲ್ಸ್ ಸಿರಿ ಬೋರ್ಡ್ ಸಾಮಾಜಿಕ ಸದಹಾ ಕಾಗಿಲ್ಸ್ ಫುಡ್ ಸಿಟಿ ವಿತ್ ಇನ್ ಮೆಗಾವಟಂ ಎಸ್ಟ್ರಾ ಇತ್ರಿ ರೂಪಾಯಲ್ ತುಂಬಿಯ ವಿಸಾಯ್ ಕೋತ್ಮಲೆ ಚೀಸ್ ವೆಜಸ್ ಇತ್ರಿ ರೂಪಾಯಲ ಕಸಿಯ ಪಹಾಯ್ ಸೆಸ್ಟಾ ತೇಫೋಯಿಲ್ ಪೌಚ್ ಇತ್ರಿ ರೂಪಾಯಲ ಕಸಿಯ ಅನುವಾಯ್ ದೀವಾ ಫ್ರೆಶ್ ರೋಸ್ ಅಂಡ್ ಲೈಮ್ ಇತ್ರಿ ರೂಪಾಯಲ ಕಸಿಯ ಪಹಲವಾಯ್ ಕಾಗಿಲ್ಸ್ ಫುಡ್ ಸಿಟಿ
1: ಕೊಲಂಬೋ ಮೆದ ಬೇಸ್ ಲೈನ್ ಪಾರಟ್ ಇತಾಲಗಿನ್ ಅಪಾರ್ಟ್ಮೆಂಟ್ ಎಕಕ್ ದೆನ್ ಒಬಟಾತ್ ಪ್ರೈಮ್ ರೆಸಿಡೆನ್ಸಿಸ್ ವಿತ್ ಇನ್ ಒಬ ವಿತರ ಗೆನೇನ ಕೊಲಂಬ ನವಯೇ ಇದಿವನ ಪ್ರೈಮ್ ಕೊಲಂಬೋ ಪಾಸಲ್ ರೋಹಲ್ ಸಹ ದೈನಿಕ ಅವಶ್ಯತಾ ಸಿಯಲ್ಲಟಮ ವಿನಾಡಿ ಕೀಪೆಯಾಯ್ ರೂಪಾಯಲ್ ಮಿಲಿಯನ್ 45 ಸಿತ ಇಹಲಟ ಆಡಂಬರೇನ್ ಕೊಲಂಬ ಜೀವತ್ ವೆನ್ನ ಅದಬ ಕಥಾ ಕರನ್ನ ಬಿಂದುವೈ 710 777 333
2: ಇತ್ತುರುಂ ಗಿನುಮಕಟ 107 ದಕ್ವಾ ಇಹಲ ಪೊಲಿಯಕ್ ಎತ್ತಲು ಪುದುಮ ಹಿತನ ವಾಸಿಯೆಕ್ಕ ಎಲ್ ಬಿ ಪ್ರೀಮಿಯರ್ ಸೇವಿಂಗ್ಸ್ ಇತ್ತುರು ಕರನ ಪುದುಮ ಹತ ಅಮತನ್ನ ಬಿಂದುವೈ ಏಕೈಕೈ ದೇಕೈ ದೇಸಿಯೈ ದೇಸಿಯ ಫೀಚ್ ರೇಟಿಂಗ್ಸ್ ಐ ಮೈನಸ್ ಎಲ್ ಕೆ ಎ ಔಟ್ಲುಕ್ ಸ್ಟೇಬಲ್ ಯಾಪದಿಂಚಿ ಮೂಲೆ ಸಮಾಗಮಕಿ
3: ಒಬ ಎ ಲೆವೆಲ್ ಅವಸನ್ ಕಲಸಿಸು ಎಕ್ದ ಎನ್ಐಬಿಎಂ ದ ಸಿಟಿ ಯೂನಿವರ್ಸಿಟಿ ಸಮಗಿನ್ ಒಬೆ ಗ್ಲೋಬಲ್ ಲೈಫ್ ಇಕ ಗೊಡನಗಾಗನ್ನ ಯುಕೆ ಆಸ್ಟ್ರೇಲಿಯಾ ಮಲೇಷಿಯಾ ಹು ರಷ್ಯಾ ವಿಶ್ವವಿದ್ಯಾಲಯಕಿನ್ ಲೋ ಪೇಲಿಗತ್ ಉಪಾಧ್ಯ ಕೇಮಿಕರಗನ್ನ ಅದಮ ಅಮತನ್ನ ಬಿಂದು ಏಕೈಕೈ 732 ದಾಹಾ ಎನ್ಐಬಿಎಂ ದ ಸಿಟಿ ಯೂನಿವರ್ಸಿಟಿ ದ ಪ್ಲೇಸ್ ಟು ಬಿ
2: ಅದನ್ನ ಪಟಂಗತ್ತ ಒಯಾಟ ಲಬೆನ್ ಯನ ಸುಪಿರಿ ದಿನುಮ ಗನೈ ಮೇ ನ್ಯೂಸ್ ಇಕ ಅದ ಸಿಟ ಅವಮ ಎನ್ಸಿ ಸಂಸ್ಥಾ ಸಿಮೆಂಟ್ ಬ್ಯಾಗ್ ಪಹಾತ್ ಮಿಲುದಿಗತ್ ಬಿಲ್ಪತಕ ಪಹೆದ್ರಿ ಛಾಯಾ ರೂಪ್ಯಾಕ್ ಸೂದಾನವಿನ್ ತಮಾಗನ್ನ ದಿನಪತಾ ಸಿಮೆಂಟ್ ಕೊಟ್ಟ ಸಿಯಾಗ್ ದಿನಾಗನ್ನ ಅವಸ್ಥಾವ ಲಂಗದೀಮ ಕೊಂಡಿಸಿ ಸಹಿತಾಯಿ